ಪಠೇದ್ಯತೆ ಕ್ಷಯಾಪಸ್ಮಾರ ಕುಷ್ಠಾದಿ ತಾಪತ್ರಯ ನಿವಾರಣಂ ಅಶ್ವತ್ಥಮೂಲೇರ್ಕವಾರೇ ಸ್ಥಿತ್ವಾ ಪಠತಿ ಯಃ ಪುಮಾನ್ ಅಚಲಾಂ ಶ್ರಿಯಮಾಪ್ನೋತಿ ಸಂಗ್ರಾಮೇ ವಿಜಯೀ ಭವೇತ್ ಸರ್ವರೋಗಾಃ ಕ್ಷಯಂ ಜಾಂತಿ ಸರ್ವಸಿದ್ಧಿಪ್ರದಾಯಕಂ ಯಃ ಕರೇ ಧಾರಯೇನ್ನಿತ್ಯಂ ರಾಮ ರಕ್ಷಾ ಸಮನ್ವಿತಂ ರಾಮ ರಕ್ಷಾಂ ಪಠೇದ್ಯಸ್ತು ಹನುಮತ್ ಕವಚಂ ವಿನಾ ಅರಣ್ಯೇರುದಿತಂ ತೇನ ಸ್ತೋತ್ರ ಪಾಠಂ ಚ ನಿಷ್ಫಲಂ ಸರ್ವದುಃಖಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಅಹೋರಾತ್ರಂ ಪಠೇದ್ಯಸ್ತು ಶುಚಿಃ ಪ್ರಯತಮಾನಸಃ.